ಪುರುಷದ್ವಯಂ ರಕ್ತಮಂಗಮಾಂಗಂ ಶೂರ್ಪಕರ್ಣಕಂ ರಕ್ತವಾಸದಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈಃ ಸುಪೂಜಿತಂ ಭಕ್ತಾನುಕಂಪಿತಂ ದೇವಂ ಜಗತ್ಕಾರಣಮಚ್ಯುತಂ ಆವಿ